0: ಶ್ರೀಧಾಕುರ ಪ್ರಶ್ನೆ ವಿಚಾರ ಉಜಾಲೋ ರೇಡಿಯೋ ನೆಟ್ವರ್ಕ್
1: ಅಹಿಲೆ ದಿವಸಕು ತೀನ್ ಬಜ್ಯೋ
2: ಯೋ ಸಮಯ ಕಿಸಾನ್ ಪಾಯ್ ಪ್ರಾಡಕ್ಟ್ಸ್ ಪ್ರಾಲಿಕ
1: ರಾಷ್ಟ್ರಕು ಸಾನ್ ಕಿಸಾನ್
2: ಅ ಕಂಪ್ಲೀಟ್ ಪೈಪಿಂಗ್ ಸಲ್ಯೂಷನ್ಸ್.